ಮತ್ ಕರಿಯು ವಿಶ್ವಾಸ ಅಧೂರೋ ಮತ್ ಕರಿಯು ಔರ್ ದೇಖಿಯೇ ಹಮಾರೇ ಬ್ರಿಜ್ ಮೇ ಹಮೇ ಕಮೇ ಲೋಗ ಸಬ್ಸೆ ಬಡಿ ಬಾತ್ ಹೈ ಕೆ ಭರ್ಪೂರ್ ಜವಾನಿ ದಮ್ ಹೀ ದಮ್ ಬಸ್ ದಾಮ ಹೀ ದಾಮ ಯಾದ ಆಯೋ ಮನ ಲಗ್ಯೋ ನಹೀ ಹರೇ ಚರಣನ್ ಮೇ ಸಬ್ ಭೂಲ್ಯೋ ಕಾಮ ಯಾದ ಆಯೋ ಮನ ಲಗ್ಯೋ ನಹೀ ಹರೇ ಚರಣನ್ ಮೇ